ಆತುಡಂ ಕುರುಪದನ್ ತೆನೆಕೆ ತೋರ್ಪುದೆಂತು ಆ ನರೇಂದ್ರನ ಮಂದ್ರಿ ಬೆಸಸಿತುಡೆ ಪಶು ಕಾತಕಿಗಳಾಡುತ್ತಿಗ ಶಿಶುವನು ಹೀನದಯದಿಂದ ಪಿಡಿದೆಟ್ಟಿಕೊಂಡು ಇದೆ ಭಯಾನಕ ತುಳಂದು ಕುಲಗಿಲಸಿ ಪ್ರಹ್ಲಾದನಂ ದಾನವೇಶ್ವರನಾಗ್ನಿಯಂ ಕಾಳರಕ್ಕ ಸರ್ಬನ್.

0: ಶೆಟ್ಟಿ ಫಾರ್ ಹಿಸ್ ಕನ್ನಡ ಬುಕ್. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ. ರಿಪೋರ್ಟ್:
1: ರಾಜ್ಕುಮಾರ್ ಪೆರಿಯಸ್ವಾಮಿ ವಿಲ್ ಗೆಟ್ ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಫಾರ್ ತಮಿಳ್ ಫಿಲ್ಮ್ ಅಮರನ್. ಸಂಜಯ್ ಮಿಶ್ರಾ ವಿಲ್ ರಿಸೀವ್ ದ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟರ್ ಇನ್ ಎ ಸಪೋರ್ಟಿಂಗ್ ರೋಲ್, ವೈಲ್ ಸಚನಾ ನಮಿದಾಸ್ ಅಂಡ್ ರೂಪಶ್ರೀ ವರ್ಕಡಿ ವಿಲ್ ರಿಸೀವ್ ದ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟ್ರೆಸ್ ಇನ್ ಎ ಸಪೋರ್ಟಿಂಗ್ ರೋಲ್. ಶಾಶ್ವತ್ ಸಚ್ದೇವ್ ಅಂಡ್ ಜಿ ವಿ ಪ್ರಕಾಶ್ ಕುಮಾರ್ ವಿಲ್ ಗೆಟ್ ದ ಅವಾರ್ಡ್ ಫಾರ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್. ಅಭಯ್ ಜೋಧ್ಪುರ್ಕರ್ ಅಂಡ್ ವೈಕೋಮ್ ವಿಜಯಲಕ್ಷ್ಮಿ ವಿಲ್ ರಿಸೀವ್ ದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್. ತೆಲುಗು ಮೂವಿ ಚಿನ್ನ ಕಥಾಕಾಡು ವಿಲ್ ಗೆಟ್ ದ ಬೆಸ್ಟ್ ಚಿಲ್ಡ್ರನ್ ಫಿಲ್ಮ್ ಅವಾರ್ಡ್. ಕಲ್ಕಿ 2898 AD was named best feature film providing wholesome entertainment. Captain Miller has got award for best film promoting national social values. Best Gujarati film is Maran, best Oriya film is Lahari, best Kannada film is Mithya, best Manipuri film is Sunita and best Gadwali film is Dholi. With Dipendra, Anupam Mishra, Akashwani News.